0: ಲಕ್ಷ್ಮಿ ಬಾಲ ತಂದಾನ ಏ ಸೋಲಾ ಸಾಲ ತಂದಾನ ಐ ತೇರೆ ಖಯಾಲ ತಂದಾನ ಹಮ್ ತೇರೆ ತೇರೆ ತೇರೆ ಚಾಹನೆ ವಾಲೆ ಹೈ ಹಮ್ ಕಾಲೆ ಹೈ ತೋ ಕ್ಯಾ ಹುವಾ ದಿಲ್ ವಾಲೆ ಹೈ
1: ದೋಸ್ತೋ ಮಹಮೂದ್ ಕೋ ಪಹಲಾ ಮೌಕಾ ದಿಯಾ ಥಾ ಗುರ್ದತ್ ಸಾಹಬ್ ನೆ ಸಿಐಬಿ ಫಿಲ್ಮ್ ಮೇ ಇಸ್ ಫಿಲ್ಮ್ ಕೆ ನಿರ್ದೇಶಕ್ ಥೆ ರಾಜ್ ಖೋಸ್ಲಾ ಏಕ್ ಛೋಟಿ ಸಿ ಭೂಮಿಕಾ ಥಿ ಇಸ್ಮೇ ಮಹಮೂದ್ ಕಿ ಪೊಲೀಸ್ ಕಸ್ಟಡಿ ಮೇ ಉನ್ಕಿ ಮೌತ್ ಹೋ ಜಾತಿ ಹೈ ಜಿಸ್ಕಾ ಇಲ್ಜಾಮ್ ಫಿಲ್ಮ್ ಕೆ ನಾಯಕ್ ಅರ್ಥಾತ್ ದೇವಾನಂದ್ ಪರ್ ಆತಾ ಹೈ ಯೇ ಫಿಲ್ಮ್ ಆಯಿ ಥಿ 1956 ಮೇ ಬೇಹದ್ ಕಾಮಯಾಬ್ ಇಸ್ ಫಿಲ್ಮ್ ಕೆ ಏಕ್ ಸಾಲ್